ಕಾಂತಿ ಪದನಿ ಸಾಲಿದ ತಾಣತ ಜಂ ತಪ ಜೋನ ತ ಜಂ ಜಂ ಪದನಿ ಪದ ಪ ಜಂ ತ ಜಂ ಪಮ ತಣಕು ಜಂ ಜಂ ಪಮ ಪದೀಂ ತಗಿಟ ನಿಧಮ ಜಂ ತರಿತ ಸಾಲಿದ ಕುಕುಂ ತಗಿಟ ಗರಿಣಿ ತ ಜಂ ಪದನಿ ತತ ಜಂ ತರಿಗಮ ತಗಿಟ ಜಂ ಗರಿಣಿ ತತರಿತ ಜಂ ರಿಗಮ ಪ ಪದ ತ ಜಂ ತಣಂ ಸಗರಿ ನಿರಿತ ತಣ ತಾಪ ಜಣುಂ ತರಿಗಮ ಪದನಿ ಸಾರಿಗದಿದ್ದೀದ ಸರಿ ಗಮ ಪದ ನೀ ಸರಿ ಗಮ